ಪ್ರಾಣಿ ಸ್ಯುಃ ಸಾಮಾಜಿಕ ಸಂಸ್ಥಾ ಪ್ರತಿ ಸ್ಥಳಂ ಜನಾ ಸೋತ್ಸಾಹಂ ಏತಸ್ಮಿನ್ ಅಭಿಯಾನೆ ಸಹಯೋಗಂ ಕೃತವಂತಃ. ಕುತ್ರಚಿತ್ ಪ್ರಾಚೀನೇಷು ತಡಾಗೇಷು ಮಾಲಿನ್ಯಂ ನಿಷ್ಕಾಸ್ಯಮಾನಮಸ್ತಿ, ಕುತ್ರಚಿತ್ ಚ ಕೂಪೇಭ್ಯಃ ಬಾವಡಿ ಇತಿ ಜಲಾಶಯೇಭ್ಯಃ ಪುನರ್ಜೀವನಂ ಪ್ರದೀಯಮಾನಮಸ್ತಿ. ಪಿಹಿತಾಃ ಬೋರ್ವೆಲ್ ಇತಿ ಭೂಗತ ಜಲ ನಲಿಕಾಃ ಅಧುನಾ ಭೂಮೌ ಜಲಪೂರಣಾರ್ಥಂ ಮಾಧ್ಯಮಾಃ ಜಾಯಮಾನಾಃ ಸಂತಿ. ಸಖಾಯಃ ಮಧ್ಯಪ್ರದೇಶಸ್ಯ ಸೀಧಿ ಜನಪದೇ ಪ್ರಾಯಃ ಸಾರ್ಧೈಕ ಸಹಸ್ರ ಸರೋವರಾಃ ನಿರ್ಮಿತಾಃ ಸಂತಿ. ನರಸಿಂಹಪುರೇ ಅಮೃತ ಸರೋವರಾಃ ಪರಿಷ್ಕೃತಾಃ ಸಂತಿ. ಮಹಾರಾಷ್ಟ್ರಸ್ಯ ನಾಸಿಕ ಇತ್ಯತ್ರ ಪ್ರಭೂತ ಮಾತ್ರಾಯಾಂ ಜಲ ಸಂರಕ್ಷಣ ಪರಾಕ್ಷಮತಾ ವಿಕಸಿತಾಸ್ತಿ. ಆಂಧ್ರಪ್ರದೇಶಸ್ಯ ನಂದ್ಯಾಲ ಇತ್ಯತ್ರ ಸರ್ವಾಣಿ ಗ್ರಾಮ ಪಂಚಾಯತ ಕೇಂದ್ರಾಣಿ ಏತೇನ ಅಭಿಯಾನೇನ ಸಂಪೃಕ್ತಾನಿ ಸಂತಿ. ಅಥ ಪುರಾತನಾಃ ತಡಾಗಾಃ ಪುನರಪಿ ಉಪಯೋಗ ಯೋಗ್ಯಾಃ ಕ್ರಿಯಮಾಣಾಃ ಸಂತಿ. ಅಸ್ಮಾಕಂ ನಗರಾಣಿ ಅಪಿ ಪೃಷ್ಠೇನ ಸಂತಿ. ಛತ್ತೀಸ್ಗಢ ರಾಜ್ಯಸ್ಯ ಕೋರಬಾ ನಗರೇ, ಒಡಿಶಾಯಾಃ ಭುವನೇಶ್ವರೇ, ಆಂಧ್ರಪ್ರದೇಶಸ್ಯ ವಿಜಯನಗರಂ ಇತ್ಯತ್ರ ಏತಸ್ಮಿನ್ ಅಭಿಯಾನೇನ ಉತ್ಸಾಹಜನಕ ಪರಿಣಾಮಾಃ ದೃಶ್ಯಮಾನಾಃ ಸಂತಿ. ಆಯಾಂತು ವಯಮಪಿ ಅಸ್ಮಾನ್ ಪರಿತಃ ಕಸ್ಯಾಪಿ ಏಕಸ್ಯ ತಡಾಗಸ್ಯ ಕೂಪಸ್ಯ ಉತ ಬಾವಡಿ ಇತಿ ಜಲಾಶಯಸ್ಯ ದಾಯಿತ್ವಂ ಸ್ವೀಕುರ್ಯಾಮ. ಜಲಸ್ಯ ಪ್ರತ್ಯೇಕಮಪಿ ಬಿಂದುಂ ಸಂರಕ್ಷಯಾಮ. ಅದ್ಯ ಸಂರಕ್ಷಿತಃ ಪ್ರತ್ಯೇಕಂ ಜಲಬಿಂದುಃ ಆಗಮ್ಯ ಮಾನಾನಾಂ ಸಂತತೀನಾಂ ಭವಿಷ್ಯಾರ್ಥಂ ಸರ್ವತಃ ವಿಶಿಷ್ಟಃ ಅಮೂಲ್ಯ ನಿಧಿಃ ಅಸ್ತಿ. ಮಮ ಪ್ರಿಯಾಃ ದೇಶವಾಸಿನಃ, ಕೇವಲಂ ಕತಿಪಯ ದಿನ ಪೂರ್ವಮೇವ ಗ್ಲಾಸ್ಗೋ ನಗರೆ ರಾಷ್ಟ್ರಮಂಡಲ ಕ್ರೀಡಾ ಸ್ಪರ್ಧಾಃ ಪ್ರಾರಬ್ಧಾಃ ಸಂತಿ. ಪ್ರತ್ಯೇಕಂ ದೇಶವಾಸಿ ನಿರಂತರಂ ಭಾರತೀಯ ಕ್ರೀಡಾದಲಾಯ ಸ್ವಶುಭಕಾಮನಾಃ ಪ್ರೇಷಯತಿ. ತಸ್ಯ ಕಾಮನಾ ಅಸ್ತಿ ಯತ್ ಸರ್ವೇ ಕ್ರೀಡಕಾಃ ಉತ್ಕೃಷ್ಟತಮಂ ಪ್ರದರ್ಶನಂ ಕುರುವಂತು ಜನಾನಾಂ ಚ ಹೃದಯಾನ್ಯಪಿ ಜಯಂತು. ಸಖಾಯಃ ಅಸ್ಮಾಕಂ ಯುವಭಿಃ ನಾತಿಚಿರಮೇವ ಕ್ರೀಡಾಕ್ಷೇತ್ರೇ ಕತಿಪಯಾಃ ವಿಲಕ್ಷಣಾಃ ಉಪಲಬ್ಧಯಃ ಪ್ರಾಪ್ತಾಃ. ಪಿವಿ ಸಿಂಧು ಇತ್ಯೇಷಾ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಜಪಾನ್ ಓಪನ್ ಇತಿ ಪ್ರತಿಸ್ಪರ್ಧಾಂ ಜೇತುಂ ಪ್ರಥಮ ಭಾರತೀಯ ಮಹಿಳಾ ಅಭವತ್. ಅಸ್ಯಾಃ ಅಸಾಧಾರಣೋಪಲಬ್ಧಯೇ ಸಮಗ್ರಃ ದೇಶಃ ಗೌರವ ಮನುಭವತಿ. ಭಾರತೀಯ ಮಹಿಳಾ ಕ್ರಿಕೆಟ್ ದಲಮಪಿ ಲಂಡನ್ ನಗರೆ ಸ್ಥಿತೇ ಲಾರ್ಡ್ಸ್ ಕ್ರೀಡಾಂಗಣೆ ಸ್ವೀಯ ಪ್ರಥಮ ಟೆಸ್ಟ್ ಪ್ರತಿಸ್ಪರ್ಧಾಂ ವಿಜಿತವತಿ. ಏಷಃ ವಸ್ತುತಃ ಐತಿಹಾಸಿಕಃ ವಿಜಯಃ ಅಸ್ತಿ. ಅಸ್ಮಾಕಂ ದಲೇನ ಏಷಾ ಪ್ರತಿಸ್ಪರ್ಧಾ 70+200 ಧಾವನಾಂಕಾನಾಂ ವಿಶಾಲಾಂತರೇಣ ವಿಜಿತಾ. ಕಿಂತು ವಿಷಯಃ ಕೇವಲಂ ಏತಾವಾನೇವ ನಾಸ್ತಿ. ಲಾರ್ಡ್ಸ್ ಇತ್ಯಸ್ಯ ಸುದೀರ್ಘೇ ಇತಿಹಾಸೇ ಏಷಾ ಮಹಿಳಾ ದಲಸ್ಯ ಪ್ರಥಮ ಟೆಸ್ಟ್ ಸ್ಪರ್ಧಾ ಆಸೀತ್. 83-29 ವರ್ಷೆ ಅಸ್ಮಿನ್ ಏವ ಕ್ರೀಡಾಂಗಣೆ ಭಾರತೇನ ಸ್ವಃ ಪ್ರಥಮಃ ಕ್ರಿಕೆಟ್ ವಿಶ್ವ ಚಷಕಃ ವಿಜಿತಃ ಆಸೀತ್. ಅಧುನಾ ಅಸ್ಮಾಕಂ ನಾರಿ ಶಕ್ತಿಃ ಅತ್ರ ದೇಶಸ್ಯ ಕೀರ್ತಿಂ ವರ್ಧಿತವತೀ ಅಸ್ತಿ. ಸಖಾಯಃ ಕೇಚನ ಲಘು ಪ್ರಯಾಸಾಃ ಏತಾದೃಶಾಃ ಅಪಿ ಭವಂತಿ ಯೇ ಅತೀವ ಮಹತ್ವಂ ಭಜಂತೆ. ಮಯಾ ಕೇರಳಸ್ಯ ಎರ್ನಾಕುಲಂ ಇತ್ಯಸ್ಯ ದಕ್ಷಿಣ ಚಿತ್ತೂರೆ ಕ್ರೀಡಾಯಾಃ ಏತಾದೃಶಸ್ಯ ಏವ ಏಕಸ್ಯ ಪ್ರಯಾಸಸ್ಯ ವಿಷಯೆ ಜ್ಞಾತಂ. ತತ್ರತ್ಯೇ ಏಕಸ್ಮಿನ್ ವಿದ್ಯಾಲಯೇ ಸಂಸ್ಕೃತ ಸಂಘಃ ಅಸ್ತಿ. ಅತ್ರತ್ಯಃ ಶಿಕ್ಷಕಃ ಅಭಿಲಾಷ ಮಹೋದಯಃ ಅತೀವ ಅಪೂರ್ವೇಣ ಮಾರ್ಗೇಣ ಸಂಸ್ಕೃತಂ ಲೋಕಪ್ರಿಯಂ ಕರೋತಿ. ಅಸ್ಯ ಪ್ರಕಲ್ಪಸ್ಯ ಅಕ್ಷರ ಕಂದುಕಂ ಇತಿ ನಾಮ ದತ್ತಮಸ್ತಿ. ಅಸ್ಮಿನ್ ಸಂಸ್ಕೃತಸ್ಯ ಅಕ್ಷರಾಣಿ ಪಾದಕಂದುಕೇ ಪ್ರಯುಜ್ಯಮಾನೈಃ ಶಬ್ದೈಃ ಸಹ ಸಂಯೋಜ್ಯ ಸರಳ ಮಾರ್ಗೇಣ ಬೋಧ್ಯಂತೆ. ಅನೇನ ಅಧಿಗಮನೆ ಆನಂದಃ ಪ್ರಾಪ್ಯತೆ. ತೇನ ಸಹೈವ ಕ್ರೀಡಾಭಿಃ ಸಹ ಜನಾನಾಂ ಸಂಪರ್ಕಃ ಅಪಿ ವರ್ಧತೆ. ಮಮ ಪ್ರಿಯಾಃ ದೇಶವಾಸಿನಃ, ಗತ ರವಿವಾಸರೆ ವಿಕ್ರಮ ಪ್ರಥಮ ಇತ್ಯಸ್ಯ ಸಫಲ ಪ್ರಕ್ಷೇಪೇಣ ಪ್ರತ್ಯೇಕಂ ದೇಶವಾಸಿ ಗೌರವೇಣ ಪರಿಪೂರ್ಣಃ ಅಸ್ತಿ. ವಯಂ ಸರ್ವೇ ಭಾರತೀಯಾಃ ಅಂತರಿಕ್ಷ ಕ್ಷೇತ್ರಸ್ಯ ಅಸ್ಯ ಐತಿಹಾಸಿಕ ಕ್ಷಣಸ್ಯ ಸಾಕ್ಷಿಣಃ ಅಭವಾಮ. ಇದಂ ವೈಯಕ್ತಿಕ ಕ್ಷೇತ್ರೇಣ ವಿಕಸಿತಂ ಭಾರತಸ್ಯ ಪ್ರಥಮಂ ರಾಕೆಟ್ ಇತಿ ಅಸ್ತಿ. ಅಸ್ಮಾಕಂ ಯುವ ನವಾನ್ವೇಷಕೈಃ ತತ್ ಕೃತ್ವಾ ಪ್ರದರ್ಶಿತಂ ಯಸ್ಯ ಕಲ್ಪನಾ ಅಪಿ ಕಠಿಣಾ ಆಸೀತ್. ತೈಃ ಆಶ್ಚರ್ಯಜನಕಂ ಕೌಶಲಂ ಉತ್ಸಾಹಃ ಧೈರ್ಯಂ ಚ ಪ್ರದರ್ಶಿತಂ. ದೀರ್ಘಕಾಲಂ ಯಾವತ್ ಅಸ್ಮಾಕಂ ಅಂತರಿಕ್ಷ ಕ್ಷೇತ್ರಂ ವೈಯಕ್ತಿಕ ಕ್ಷೇತ್ರಾಯ ಪಿಹಿತಮಾಸೀತ್. ಅಸ್ಮಿನ್ ಕ್ಷೇತ್ರೇ ರುಚಿಂ ವಿದದದ್ಭ್ಯಃ ಅನೇಕೇಭ್ಯಃ ಯುವಭ್ಯಃ ಸ್ವಪ್ರತಿಭಾಂ ಪ್ರದರ್ಶಯಿತುಂ ಅವಸರಃ ನ ಪ್ರಾಪ್ಯತೆ ಸ್ಮ. ಯುವ ಹಿತಂ ದೃಷ್ಟ್ವಾ ವಯಂ ಅಂತರಿಕ್ಷ ಕ್ಷೇತ್ರಂ ವೈಯಕ್ತಿಕ ಕ್ಷೇತ್ರಾಯ ಅನಾವೃತವಂತಃ. ಅದ್ಯ ಅಸ್ಯ ಪರಿಣಾಮಂ ವಿಶ್ವಂ ಪಶ್ಯತಿ.
सखायः अस्माकं युवानः सखायः विज्ञानेपि भारतस्य भालम् उन्नयन्ति। विज्ञान ओलिम्पियाड विश्व

ಆಸ್ತಿ. ಅಸ್ಮಿನ್ ಜಂಬೀರ ತೃಣಂ ಗುಡೂಚಿ ಯಷ್ಟಿ ಮಧು ತುಳಸಿ ಆರ್ದ್ರ ಹರಿದ್ರ ದಾರುಸಿತ ಏಲ ಮಧುರಾಚ ಇವ ಪ್ರಾಕೃತಿಕ ಸಾಮಗ್ರ್ಯ ಸಮಾವಿಷ್ಟಾಃ ಸಂತಿ. ಸ್ವಸ್ಯ ಅಪೂರ್ವ ಸ್ವಾದಸ್ಯ ಗುಣಾನಾಂ ಚ ಕಾರಣೇನ ಅನೇನ ಚಾಯೇನ ಅತೀವ ನ್ಯೂನೇ ಸಮಯೇ ಜನಾನಾಂ ಮಧ್ಯೆ ವಿಶಿಷ್ಟಂ ಅಭಿಜ್ಞಾನಂ ಪ್ರಾಪ್ತಂ. ಪ್ರಯಾಗರಾಜಸ್ಯ ಮಹಾಕುಂಭೇ ತಥಾ ಚ ದೇಹಲ್ಯಾಃ ಅಂತಾರಾಷ್ಟ್ರೀಯ ಖಾದ್ಯ ಮಹೋತ್ಸವೇ ಅಸ್ಮೈ ಚಾಯ ಪೇಯಾಯ ಭೃಶಂ ಪ್ರಶಂಸಾ ಲಬ್ಧಾ. ವಿದೇಶೇಭ್ಯಃ ಆಗತೈಃ ಜನೈಃ ಅಪಿ ಅಸ್ಮಿನ್ ರುಚಿಃ ದರ್ಶಿತಾಸ್ತಿ. ಸಖಾಯಃ ಸರ್ವಾಧಿಕ ಪ್ರೇರಿಕಾ ವಾರ್ತಾ ಅಸ್ಯ ಆರಂಭಃ ಅಸ್ತಿ. ಏಷಃ ಸಂಪೂರ್ಣಃ ಪ್ರಯಾಸಃ ಕೇವಲಂ ಏಕಲಕ್ಷ ರೂಪ್ಯಕೈಃ ಆರಬ್ಧಃ ಆಸೀತ್. ಅದ್ಯ ಇದಂ ಬ್ರ್ಯಾಂಡ್ ಇತಿ ದೇಶಸ್ಯ ಬೃಹತ್ ಸಂಸ್ಥಾನಾನಿ ಯಾವತ್ ಪ್ರಾಪ್ತಮಸ್ತಿ. ಏಷ ಉಪಕ್ರಮಃ ಅಸ್ಮಾನ್ ಸೂಚಯತಿ ಯತ್ ಯದಾ ಸ್ಥಾನೀಯ ಜ್ಞಾನಂ ಪ್ರಕೃತಿಃ ಮಹಿಳಾನಾಂ ಆತ್ಮವಿಶ್ವಾಸಃ ಚ ಸಹ ಗಚ್ಛಂತಿ ತದಾ ಏಕಃ ಲಘುಃ ಪ್ರಯಾಸಃ ಅಪಿ ಮಹತಃ ಪರಿವರ್ತನಸ್ಯ ಆರಂಭಃ ಭವತಿ. ಮಮ ಪ್ರಿಯಾಃ ದೇಶವಾಸಿನಃ, ಅದ್ಯ ಸಂಪೂರ್ಣೇ ದೇಶೇ ಏಕಃ ವೃಕ್ಷುಃ ಮಾತುಃ ನಾಮ್ನಿ ಅಭಿಯಾನಸ್ಯ ಮಾಧ್ಯಮೇನ ಜನಾಃ ಪ್ರಕೃತೇಃ ಪ್ರತಿ ಸ್ವದಾಯಿತ್ವಂ ನಿರ್ವಹಂತಿ. ಯದಾ ಸಮಾಜಃ ಅನಯಾ ಭಾವನಯಾ ಸಹ ಯುಜ್ಯತೆ ತದಾ ಅತೀವ ಸುಂದರಾಣಿ ಪ್ರೇರಕಾನಿ ಚ ಉದಾಹರಣಾನಿ ಸಮ್ಮುಖಮಾಯಾಂತಿ. ಸಖಾಯಃ ಅಹಮದಾಬಾದೇ ಜನ ಪ್ರತಿಭಾಗಿತ್ವಸ್ಯ ಅದ್ಭುತ ಶಕ್ತಿಃ ದೃಷ್ಟಾಸ್ತಿ. ಭಾಡಜ ಕ್ಷೇತ್ರೇ ಏಕಹೋರಾಯಾಃ ಅಂತಃ ಸಾರ್ಧ ತ್ರಿಲಕ್ಷಾದಧಿಕಾಃ ಪಾದಪಾಃ ರೋಪಿತಾಃ ಅಸ್ಮಿನ್ ಪಂಚವಿಂಶತಿ ಸಹಸ್ರಾದಧಿಕಾಃ ಜನಾಃ ಸಮ್ಮಿಲಿತಾಃ. ವಿದ್ಯಾಲಯೀಯಾಃ ಬಾಲಾಃ ಎನ್ಸಿಸಿ ಛಾತ್ರಾಃ ಸ್ವಯಂ ಸೇವಕಾಃ ತಥಾ ಚ ಸಾಮಾನ್ಯಾಃ ನಾಗರಿಕಾಃ ಸರ್ವೈಃ ಅಸ್ಮಿನ್ ಅಭಿಯಾನೆ ಭಾಗಃ ಗೃಹೀತಃ. ಆಗಾಮಿಷು ವರ್ಷೇಷು ಏತೇ ಏವ ಪಾದಪಾಃ ಏಕಸ್ಯ ಸಘನಸ್ಯ ನಗರೀಯ ವನಸ್ಯ ರೂಪಂ ಗ್ರಹೀಷ್ಯಂತಿ. ಏಷಃ ಪ್ರಯಾಸಃ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತ್ಯಸ್ಮಿನ್ ಪಂಜೀಕೃತಃ ಅಸ್ತಿ. ಸಖಾಯಃ ಏಕಃ ವೃಕ್ಷಃ ಮಾತುಃ ನಾಮ್ನಿ ಅಭಿಯಾನಸ್ಯ ಅಂತರ್ಗತಂ ಉತ್ತರ ಪ್ರದೇಶೇ ಅಪಿ ಜನಶಕ್ತೇಃ ಅದ್ಭುತ ಸಂಕಲ್ಪಃ ದ್ರಷ್ಟುಂ ಪ್ರಾಪ್ತಃ ಅಸ್ತಿ. ತತ್ರ ಏಕಸ್ಮಿನ್ನೇವ ದಿನೆ ಜುಲೈ ಮಾಸಸ್ಯ ದ್ವಾದಶ ದಿನಾಂಕೇ ಪಂಚತ್ರಿಂಶತ್ ಕೋಟಿತಃ ಅಧಿಕಾಃ ಪಾದಪಾಃ ರೂಪಿತಾಃ ಸಂತಿ. ಉತ್ತರ ಪ್ರದೇಶಸ್ಯ ಸಾಂಸದಃ ಅಸ್ಮಿ ಅತಃ ಮಹ್ಯಂ ಇದಮಪಿ ವಿಶೇಷ ಗರ್ವಸ್ಯ ವಾರ್ತಾ ಅಸ್ತಿ. ಮಮ ಪ್ರಿಯಾಃ ದೇಶವಾಸಿನಃ, ವೃಕ್ಷಾಃ ಕೇವಲಂ ಮನುಷ್ಯೇಭ್ಯಃ ನ ಭವಂತಿ, ತೇ ಅಗಣಿತ ಜೀವಾನಾಂ ಗೃಹಾಣಿ ಅಪಿ ಭವಂತಿ. ಗುಜರಾತಸ್ಯ ಗಿರವನೇಷು ಪ್ರಾಯಃ ಷಷ್ಟಿಃ ವರ್ಷಾನಾಂ ಅನಂತರಂ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಇತಿ ಪುನಃ ನಿವಾಸಂ ಕರೋತಿ. ಏತತ್ ಗಿರವನೇ ವರ್ಷೈಃ ಜಾಯಮಾನಾನಾಂ ಸಂರಕ್ಷಣಸ್ಯ ಪುನಃಸ್ಥಾಪನಸ್ಯ ಚ ಪ್ರಯಾಸಾನಾಂ ಪರಿಣಾಮಃ ಅಸ್ತಿ. ಹಾರ್ನ್ಬಿಲ್ ಇತ್ಯೇತತ್ ವನಾನಾಂ ಕೃಷಕಃ ಕಥ್ಯತೆ. ಏತೇ ಫಲಾನಿ ಖಾದಂತಿ, ಬೀಜಾನಿ ಚ ದೂರಂ ದೂರಂ ಯಾವತ್ ಪ್ರಾಪಯಂತಿ ತೈಃ ಏವ ಬೀಜ ಇಹ ವನೇ ನೂತನಾಃ ವೃಕ್ಷಾಃ ಉದ್ಭವಂತಿ. ಏವಂ ಏಕಃ ಪಕ್ಷೀ ವನಂ ಪುನಃ ಹರಿತಂ ಕರ್ತುಂ ಸಹಾಯ್ಯಂ ಕರೋತಿ. ಅಹಂ ಯುಷ್ಮಾನ್ ಸರ್ವಾನ್ ಕಥಯಿಷ್ಯಾಮಿ, ವಯಂ ಸರ್ವೇ ಸ್ವಜೀವನಸ್ಯ ಕಮಪಿ ವಿಶೇಷಮವಸರಂ ಪ್ರಕೃತ್ಯಾ ಸಹ ಅವಶ್ಯಮೇವ ಯೋಜಯೇಮ. ಏಕಂ ವೃಕ್ಷಂ ಮಾತುಃ ನಾಂ ರೂಪಯಂತು, ಅದ್ಯ ರೋಪಿತಃ ಏಕಃ ಲಘು ಪಾದಪಃ ಆಗಾಮಿ ವಂಶೇಭ್ಯೋ ಹರೀತಿಮಾ ಸ್ವಚ್ಛ ವಾಯೋಃ ಸುಂದರ ಭವಿಷ್ಯಸ್ಯ ಚ ದಾಯಂ ಭವಿತುಂ ಶಕ್ನೋತಿ. ಮಮ ಪ್ರಿಯಾಃ ದೇಶವಾಸಿನಃ, ವಯಂ ಸರ್ವೇ ಜಾನೀಮಃ ಯದದ್ಯ ಪ್ಲಾಸ್ಟಿಕ್ ಪ್ರದೂಷಣಂ ಸಂಪೂರ್ಣ ವಿಶ್ವಸ್ಯ ಪರ್ಯಾವರಣಾಯ ಮಹತಿ ಸಮಸ್ಯಾ ವರ್ತತೆ. ಏಕಲ ಪ್ರಯೋಗ ಪ್ಲಾಸ್ಟಿಕ್ ಇತ್ಯಸ್ಯ ಅವಕರಃ ಅನೇಕ ವರ್ಷಾನಿ ಯಾವತ್ ಪ್ರಕೃತ್ಯೈ ಹಾನಿಂ ಪ್ರಾಪಯನ್ ತಿಷ್ಠತಿ. ಅತಃ ಪ್ಲಾಸ್ಟಿಕ್ ಇತ್ಯಸ್ಯ ಸಮ್ಯಕ್ ನಿಸ್ತಾರಣಂ ಅತೀವ ಅವಶ್ಯಕಮಸ್ತಿ. ಸಖಾಯಃ ಬಿಹಾರಸ್ಯ ಸೀತಾಮಢಿ ಜನಪದೇ ಅಪಶಿಷ್ಟಾತ್ ಧನಂ ವೇಸ್ಟ್ ಟು ವೆಲ್ತ್ ಇತ್ಯಸ್ಯ ಉತ್ಕೃಷ್ಟಮುದಾಹರಣಂ ಸಮ್ಮುಖಮಾಗತಮಸ್ತಿ. ಅತ್ರ ಅವಕರಸ್ಯ ಪುನಃ ಚಕ್ರಣಂ ಕೃತ್ವಾ ತೇನ ಆಕರ್ಷಕ ಪೀಠಿಕಾಃ ನಿರ್ಮೀಯಂತೆ. ಏಕಸ್ಯಾಃ ಪೀಠಿಕಾಯಾಃ ನಿರ್ಮಾಣೇ ಪ್ರಾಯಃ ಚತ್ವಾರಿಂಶತ್ ಕಿಲೋ ಪರಿಮಿತಂ ಏಕಲ ಪ್ರಯೋಗ ಪ್ಲಾಸ್ಟಿಕ್ ವ್ಯಯೀ ಭವತಿ. ಏಷಾ ದೃಢಾ ಸ್ಥಾಯಿನೀ ವಿಶ್ರಾಮದಾಯಿಕಾ ಚ ಭವತಿ ಸಹೈವ ಪರ್ಯಾವರಣ ಅನುಕೂಲಾ ಅಪಿ ಭವತಿ. ಏಷಾ ಸರ್ವಕಾರೀಯ ವಿದ್ಯಾಲಯೇಷು ಉದ್ಯಾನೇಷು ಸಾರ್ವಜನಿಕ ಸ್ಥಾನೇಷು ಚ ಸ್ಥಾಪ್ಯತೆ. ಅಸ್ಯಾಃ ಮಾಧ್ಯಮೇನ ಜನೇಷು ಪರ್ಯಾವರಣ ಸಂರಕ್ಷಣಂ ವಿಷಯೇ ಜಾಗರೂಕತಾ ಅಪಿ ವರ್ಧತೆ. ಅಸ್ಮಿನ್ ಪ್ರಯಾಸೇ ಸ್ಥಾನೀಯ ಏಕಕಂ ಇತ್ಯನೇನ ಸಹೈವ ಮಂಡಲ ಪ್ರಶಾಸನಸ್ಯ ಮಹತ್ವಪೂರ್ಣ ಭೂಮಿಕಾ ಅಸ್ತಿ. ಅನೇನ ಸ್ಥಾನೀಯ ಸ್ತರೇ ವೃತ್ತೇಃ ಅವಸರಾಃ ಅಪಿ ಉತ್ಪನ್ನಾಃ ಭವಂತಿ. ಸೀತಾ ಮಢಿ ಮಂಡಲಸ್ಯ ಏಷಃ ಪ್ರಯಾಸಃ ಅಸ್ಮಾನ್ ಬೋಧ